0: ಸಮು
1: ದಿ ಅರ್ಥ ದ ಮೀನಿಂಗ್ ಆಫ್ ದ ಪದ ದ ವರ್ಡ್ ಈಸ್ ದ
0: ಪದಮು ಇದು ಗುಲಾಬಿ ಪುಷ್ಪಮು
1: ದಿಸ್ ಇಸ್ ರೋಸ್ ಫ್ಲವರ್
0: ಗುಲಾಬಿ ಪುಷ್ಪಮು ಅನ್ನುವಂತ ಪದಮನಕು ಈ ಪುಷ್ಪಮೇ ಅರ್ಥಮು
1: ದ ಮೀನಿಂಗ್ ಫಾರ್ ದಿಸ್ ವರ್ಡ್ ರೋಸ್ ಫ್ಲವರ್ ದಿಸ್ ಫ್ಲವರ್ ಈಸ್ ದಿ ಟ್ರೂ ಮೀನಿಂಗ್
0: ಕರ್ಚೀಫ್ ಅನ್ನುವಂತ ಪದಮನಕು ಇದೇ ಅರ್ಥಮು
1: ಫಾರ್ ದಿ ವರ್ಡ್ ಕರ್ಚೀಫ್ ದಿಸ್ ಈಸ್ ದಿ ಮೀನಿಂಗ್
0: ಈ ಪದಮನಕು ಅರ್ಥವನ್ನು ಚೂಪಿಸಿ ಕನಕರೆ ದೀನಿಕ ಪದಾರ್ಥಮು ಅನ್ನು ಪೇರು ಪೆಟ್ಟಾರೆ
1: ಆಸ್ ಇಟ್ ಶೋಸ್ ದ ಮೀನಿಂಗ್ ಇಟ್ಸ್ ಕಾಲ್ಡ್ ಪದಾರ್ಥ
0: ಪದಮನಕು ಅರ್ಥವನ್ನು ನಿರೂಪಿಸಿ ಪದಾರ್ಥಮ ಅನ್ನಾರು
1: ದಟ್ ವಿಚ್ ಪ್ರೂವ್ಸ್ ದ ಮೀನಿಂಗ್ ಅರ್ಥ ಟು ದ ಪದ ದ ವರ್ಡ್ ಇಸ್ ಪದಾರ್ಥ
0: ಕನಕನ ಈ ಸಂಸ್ಕೃತಿ ಭಾವಂ ನಂದು
1: ಸೊ ಇನ್ ಕಲ್ಚರ್
0: ಇಂಕಾ కొన్ని కొన్ని ವಿಚಿತ್ರಮೈನಂತಿವನ್ನೀ ಉನ್ನಾಯಿ
1: ದರ್ ಮೆನಿ ಪೆಕ್ಯೂಲಿಯರ್ ಥಿಂಗ್ಸ್
0: ಒಕ್ಕಟಿ ಆಧ್ಯಾತ್ಮಿಕ ತತ್ವ ಲೋಪಲ ಚಕ್ಕನಿ ಪದ ಉಂಟುಂಡಾಡಿ
1: ಇನ್ ಸ್ಪಿರಿಚುವಲ್ ಪಾರ್ಲೆನ್ಸ್ ದಟ್ಸ್ ಎ ವೆರಿ ಗುಡ್ ವರ್ಡ್
0: ಅಕ್ಷರಂ ಅನ್ನಾಡು
1: ವಿ ಸೇ ಅಕ್ಷರ
0: ಈ ಅಕ್ಷರಂ ಅಂತೆ ಏಮಿಟಿ
1: ವಾಟ್ ಡು ಯು ಮೀನ್ ಬೈ ದಟ್
0: ಇದು ಒಂದು ಕೇವಲ ಒಂದು ವ್ರಾತಲೋ ಉಂಡಿರುವಂತ ಅಕ್ಷರಂಗಾ ಭಾವಿಸುತ್ತೀರಿ
1: ಇಸ್ ಇಟ್ ದಟ್ ಯು ರೈಟ್ ದಟ್ ವಿಚ್ ಇಸ್ ರಿಟನ್ ಅಕ್ಷರ ಅದ ಲೆಟರ್
0: ಲೆಟರ್ ಅದ
1: ಲೆಟರ್
0: ಅಕ್ಷರಂ ಅನಗಾ ಲೆಟರ್ ಅದ
1: ಅಕ್ಷರ ಮೀನ್ಸ್ ಲೆಟರ್
0: ಐತೇ
1: ಅವೆವ
0: ವೇದಾಂತ ಪರಿಭಾಷೆಲೋ ಅಕ್ಷರಂ ಅನಗಾ ಶಾಶ್ವತಮೈನಂತದಿ ಅನ್ನ ಅರ್ಥಂ
1: ಬಟ್ ಇನ್ ವೇದಾಂತಿಕ್ ಪಾರ್ಲೆನ್ಸ್ ಅಕ್ಷರ
0: ಸ್ವರೂಪುಡು
1: ಪರ್ಮನೆಂಟ್ ಗಾಡ್ ಇಸ್ ಪರ್ಮನೆಂಟ್
0: ಕಾದು ಈ ಯೊಕ್ಕ ಪರ್ಮನೆಂಟ್ ಲೋ ಕೂಡ ಟೆಂಪರರಿ ಕೂಡ ಸೇರಿ ಉಂಟುಂದಾಗಿ
1: ಈವನ್ ಇನ್ ದಟ್ ಪರ್ಮನೆಂಟ್ ಥಿಂಗ್ ದೇರ್ ಇಸ್ ದಟ್ ವಿಚ್ ಇಸ್
0: ಟೆಂಪರರಿ ದಿಂತೋ ಕೂಡ ಪರ್ಮನೆಂಟ್ ಕೂಡ ಸೇರಿ ಉಂಟುಂದಾಗಿ
1: ಈವನ್ ಇನ್ ದ ಎಫೀಮರಲ್ ದೇರ್ ಇಸ್
0: ಅಶಾಶ್ವತಂಲೋ ಶಾಶ್ವತಮೈನ ಉಂಟುಂದಾಗಿ
1: ದೇರ್ ಇಸ್ ಪರ್ಮನೆಂಟ್ಸ್ ಇನ್ ಟೆಂಪರರಿ
0: ಶಾಶ್ವತಂಲೋ ಅಶಾಶ್ವತಮೈನ ಉಂಟುಂದಾಗಿ
1: ಇನ್ ದ ಪರ್ಮನೆಂಟ್ ಥಿಂಗ್ ದೇರ್ ಇಸ್ ಟೆಂಪರರಿ
0: ಮನಂ ತಿಳಿಸಿಕೊಳ್ಳುವಂತದ್ದು ಸಂಸ್ಕೃತಿ
1: ಸೊ ನೌ ದಟ್ ಇಸ್ ಕಲ್ಚರ್
0: ಅಕ್ಷರಂ
1: ಅಕ್ಷರಂ
0: ಆ ಕ್ಷರಂ
1: ಆ ಕ್ಷರಂ
0: ಆ ಅನಗಾ ನಶಿಂಚೇಟುವಂತದ್ದು ಜೀವಾತ್ಮ
1: ಆ ಮೀನ್ಸ್ ಪೆರಿಷಬಲ್ ಇಂಡಿವಿಜುವಲ್ ಸೋಲ್
0: ಕ್ಷರಂ ಅನಗಾ ಜೀವಿಂಚ ನಶಿಂಚೇಟುವಂತದ್ದು
1: ಕ್ಷರ ದಟ್ ಲೀವ್ಸ್
0: ಆ ಅನಗಾ ನಿರಂತರಮು ಉಂಡೇಟುವಂತದ್ದು
1: ಆ ದಟ್ ವಿಚ್ ಇಸ್ ಪರ್ಮನೆಂಟ್
0: ಆ ಶಾಶ್ವತಮು
1: ಆ ಇಸ್ ಪರ್ಮನೆಂಟ್
0: ಕ್ಷರಂ ನಶಿಂಚಟಮು
1: ಕ್ಷರ ಪೆರಿಷಬಲ್
0: ನಶಿಂಚೇಟುವಂತದ್ದು ಆತ್ಮ ನಶಿಂಚನಟುವಂತದ್ದು ಪರಮಾತ್ಮ
1: ದೇರ್ಫೋರ್ ದಟ್ ವಿಚ್ ಇಸ್ ನಾಟ್ ಪೆರಿಷಬಲ್ ಇಸ್ ಡಿವಿನಿಟಿ
0: ಆತ್ಮ ಪರಮಾತ್ಮನ ಯೊಕ್ಕ ಚೇರಿಕೆ ಅಕ್ಷರಂ
1: ಇಟ್ ಇಸ್ ದಿ ಕಾಂಬಿನೇಷನ್ ಆಫ್ ದಿ ಇಂಡಿವಿಜುವಲ್ ಅಂಡ್ ದಿ ಸೂಪರ್ ಸೋಲ್ ಅಕ್ಷರ
0: ಕನುಕನಿ ಪ್ರತಿ ದಾನಿ ಎಂದು ಕೂಡ ಎಂತೋ ಅಂತರಾರ್ಥ ಕೂಡಿ ಉಂಟುಂಡಾಯಿ
1: ಫಾರ್ ಎವ್ರಿ ಸಟಲ್ ಪಾಯಿಂಟ್ ದಿಸ್ ಮೈಟಿ ಮೀನಿಂಗ್
0: ವಿದ್ಯಾರ್ಥುಲಾರ
1: ಸೋ ಸ್ಟೂಡೆಂಟ್ಸ್
0: ನೀವು ಭಾರತೀಯ ಸಂಸ್ಕೃತಿ ಗುರಿಂಚಿ ಇಂಕಾ ಎಂತೋ ತಿಳಿಸ್ಕೋವಾಲಿ
1: ಯು ಹ್ಯಾವ್ ಟು ನೋ ಮೆನಿ ಥಿಂಗ್ಸ್ ಅಬೌಟ್ ಕಲ್ಚರ್ ಆಫ್
0: ಅಡುಗು ಅಡುಗುನಗೂ ಭಾರತೀಯ ಸಂಸ್ಕೃತಿ ಅಡ್ಡ ವಸ್ತುಂದಿ ಮನಕು
1: ಇನ್ ಎವ್ರಿ ಸ್ಟೆಪ್ ಯು ವಿಲ್ ಕಮ್ ಅಕ್ರಾಸ್
0: ಮಾಟ ಮಾಟ ಕೂಡ ಭಾರತೀಯ ಸಂಸ್ಕೃತಿಯ ಮನಕು ಪಿಲಿಪಿಸುತ್ತಿದೆ
1: ಎವ್ರಿ ವರ್ಡ್ ರಿಫ್ಲೆಕ್ಟ್ಸ್ ದಿ ಕಲ್ಚರ್
0: ಚೂಪು ಚೂಪು ಕೂಡ ಮಧ್ಯಲೋ ಉನ್ನತಿ ಭಾರತೀಯ ಸಂಸ್ಕೃತಿಯೇ
1: ಎವ್ರಿ ಲುಕ್ ಸ್ಪೀಕ್ಸ್ ಆಫ್ ಕಲ್ಚರ್ ಆಫ್ ಭಾರತ
0: ಕನುಕನೆ ಒಕಾನೊಕ ಸಮಯ ಲೋಪಲ
1: ಎಟ್ ಒನ್ ಟೈಮ್
0: ಗಜರಾಜು ಮಕರಿತೋ ಬಾಧಪಡುತ್ತಾಡು
1: ಎಟ್ ಒನ್ ಟೈಮ್ ದಿ ಕಿಂಗ್ ಎಲಿಫೆಂಟ್ ವಾಸ್ ಫೈಟಿಂಗ್ ವಿತ್ ದಿ ಕ್ರೊಕೊಡೈಲ್
0: ಕಾವವೇ ವರದ ಸಂರಕ್ಷಿಂಚು ಭದ್ರಾತ್ಮಕ
1: ಓ ಗಾಡ್
0: ಮೊರೆ ಪೆಟ್ಟುಕೊಂಡಾಡು ರಾವೇ ಈಶ್ವರ
1: ದಿ ಕಿಂಗ್ ಎಲಿಫೆಂಟ್ ವಾಸ್ ಪ್ರೇಯಿಂಗ್ ಟು ಗಾಡ್ ಓ ಗಾಡ್ ಕಮ್ ಡೌನ್
0: ತಕ್ಷಣವೇ ಭಗವಂತರು ಇಚ್ಚಾಡು
1: ಗಾಡ್ ಅಪಿಯರ್ಡ್ ದೇ
0: ದೀನಿಕಿ ಅನೇಕ ಮಂದಿ ಕವಲು
1: ಮೆನಿ ಪಾಯಿಂಟ್ಸ್
0: ಭಗವಂತುಡು ಈ ಯೊಕ್ಕ ದಾಸನಕು ಎಂತ ದೂರಂಲೋ ಉಂಟಾಡು
1: How long distant is present God from the devotee?
0: ee kontha mandi medhavulanta untaru chudandi
1: you know many intellectuals
0: devutappu medhavulu
1: they are foolish intellectuals
0: vaadannadu yenugu ariste enta dooram vinapadutundo anta dooramlo untadu bhagavantudu annadu
1: they said God is present at that distance where from the cry or the shout of the elephant is heard
0: ఇది ఎంత అజ్ఞానం
1: వాట్ సార్ట్ ఆఫ్ ఇగ్నోరెన్స్ ఇది
0: ఎక్కడి నుంచి నువ్వు ఎక్కడికో రాడు భగవంతుడు
1: గాడ్ డజంట్ కమ్ ఫ్రమ్ ఎనీవేర్
0: సర్వత

ಪಕ್ಕಟೆ ದುಃಖ ಮಿಟೆ ಲೇತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮನ ಶಾಂತಿ ಸುಖ ನಿಧಾನ ದಿವ್ಯ ರಾಮ.